0: ಹೌ ಏನಾನೆ ತೀರತ್ತಿ ಮನೆ ಕೊನ್ನಿ ತಾಯಿಯನೇ ಮೇನುಗೆ ಯೋ ಯಾಚಿ ಮನಾಕಿನ ತೈಪಿನ ಮನೆ ಯೋಕಿ ಕಪ್ಪನು ಐ ಕನಕ ಮನ ಪೆನೆ ಪೆಪೆಸ್ಚೈಕೆ ಪೆಪೆತ್ ಕೊಯನಿಕೆ ಮೆಮೆತ್ಸ್ ಕಮಚಿಕೆ ಪುತ್ತೋ ಎನಿ ಸಾಯೆಗೆ ಪಿಯನು ತಮೆ ಕೊಯನೆ ಕೀಕಸ್ಕಿ ಪನ ಚಿತ್ತು ಬಮಾನ ಸೋನಿಯ ಕ್ವಿಸೆಸ್ಕಿ ಸೋನಿಯ ಏಗಿ ಕಿಕಿ ಪೆಕ್ಕಿಸ್ಕಿ ತೇಪೆ ಕೀಕು ಚಿಪ್ಪಸೆ ಕುನಮೆ ಕೊಯನ ಕಮಿ ಕೆರಿಯೇಕು ಏಗಿ ಕಸ್ಕಿ ಪನ ಚಿತ್ತು ಮಾತೆರಿಯೇನು ಮೆನ ಪೆ ಮಾತೆರಿಯೇನು Kiki kene tape noe ki maachine ku tiri ci pepe taske ci keki. Ehe ke te puerto, auta mieku ki pauye. Kueta ne ki kiki kene tava maachi tauta mieku jäku. Ehe no ki ke te puerto ni apehe, ne kupine kuachi muuni chaachi penaate ki puuri ne siu tauta mieku. Ni chini kue chaachi muena ki jomani ki kapuno eka ne ki pei. Tasi ka mieku eni, ne kupine kuachi muuni chaachi penaate ka peki ehku eni keku. Eikä saa pietsiä, niin avutte pikaa, opetekin sitten aina, kun tähän kiinnottu näin, pakkeerasti käännä, niin kun teemme noin, se ei niin kaskin, avutte pikaa, sitten. Kun enää niin, tiedettikä niin, kun se eski, kun apeeni, mehkä pene kuatsi mun, niin saa tsiipenä tekee, että siikka meikö, ei kiehkö, ei niin Niin no, kiikko, tsiimenä, eikä kahka, niin kesuena meikö, eikä tuunu, eikä noin, ipe peretä meikö, mä niin nakka mun, niin mä oon, että meemme noin, kaikki niin joki kapuun, eikä niin. Kun enää niin, tiedettikä, kiahkaa, vaan mupa ne haappe, he.
1: El futuro de México empieza contigo.
2: Con tu compromiso.
3: Cuando eliges participar.
4: Cuando actúas.
5: Cada voz cuenta.
6: Cada paso abre camino.
7: Participar es decir, aquí estoy.
8: Es defender lo que amamos.
9: Y hacerlo crecer.
10: Porque México se construye.
11: Con tu fuerza.
12: Con la mía.
13: Con la de todas y todos.
14: México no se detiene porque tú tampoco lo haces.
15: Participar es actuar.
16: El futuro se escribe con tu participación.
17: INE.